ಫಿಲ್ಮ್ ಅಲ್ಲೂ ಇಡೀ ಕ್ರಿಮೇಸ್ ತೆಂಗ್ ಚುಪ್ಪೇಕ ದಾವಸಂಗಿ ಜರಂಗಿ ಲತಾ ಮಗೇಶ್ಕರ್ ತಂಗ್ ಕುಮಾರ್ ಸನುಂಗ್ ಇಸ್ಕೆ ಸಲ್ಖನೆ ದಿಲ್ ವಾಲೆ ದುಲ್ಹಾನಿ ಅಲೆ ಜಂಗೆ ಫಿಲ್ಮ್ ಅಲ್ಲೂ ಸನಜತ್ ಗಜೆ ಆಕಾಶವಾಣಿ ಲೇನೆ ಇಶುಂಜಿಕ್ ತಾಯಿನ್ ಅದು ಉಚ್ಚು ಸೊಂತು ಕಸತ ನಿಮಿಸು ಚುಕ್ಕೆ ಸುಪ್ಪ ಎಫ್ ಎಂ ಗೋಲ್ ದಿಲ್ಲಿ ಸನಜತ್